ನಿನ್ನ ಕಾರ್ಯಕ್ರಮವಿಷಯ ನಿವೇದನ್. ಉದ್ಯಾ ಸೋಮವಾರ ದಿನಾಂಕ 6 ಜುಲೈ 2026 ಸಕಾಳಿ 10 ವಾಜತಾ ಆಕಾಶವಾಣಿ ನಾಗ್ಪುರ್ ಕೇಂದ್ರ ಆಣಿ ವಿವಿಧ ಭಾರತಿ ನಾಗ್ಪುರ್ ವರುನ್ ಏಕಾಚ ವೇಳಿ ಪ್ರಸಾರಿತ ಹೋಣಾರ ಹಲೋ ಡಾಕ್ಟರ್ ಯಾ ಲೈವ್ ಫೋನ್ ಇನ್ ಕಾರ್ಯಕ್ರಮಾಚಾ ವಿಷಯ ಆಹೆ ಹೃದಯ ರೋಗ. ಆಪಲ್ಯಾ ಪ್ರಶ್ನಾಂನಾ ಉತ್ತರ ದೇತಿಲ್ ಡಾಕ್ಟರ್ ನಿಕುಂಜ ಪವಾರ್ ಆಣಿ ಡಾಕ್ಟರ್ ಸೂರ್ಯಪ್ರಕಾಶ್ ಅಸಾವಾ. ಶ್ರೋತ್ಯಾನಿ ಥೇಟ್ ಪ್ರಶ್ನ ವಿಚಾರಣೆಸಾಠಿ ಆಮಚೆ ಫೋನ್ ನಂಬರ್ಸ್ ಆಹೆತ್ 6940067250101 आणि 5292966. तेव्हा ऐकायला विसरू नका लाईव्ह फोन इन कार्यक्रम हॅलो डॉक्टर. उद्या दिनांक 6 जुलै 2026 रोजी सकाळी 10 वाजता आकाशवाणी नागपूर केंद्र आणि विविध भारतीवरून एकाच वेळी. निवेदन संपलं.